ಮಂಜುಳೇಶಿ ತ್ರಿಕುಣಾಂಬ ತ್ರಿಕೋಣಗ ಅನಘ ಅದ್ಭುತ ಚಾರಿತ್ರ ವಾಂಚಿತ ಅರ್ಥ ಪ್ರದಾಯಿನಿ ಅಭ್ಯಾಸಾತಿಶಯ ಜ್ಞಾತ ಷಡ್ವಾತೀತ ರೂಪಿಣಿ ಅವ್ಯಾಜ ಕರುಣಾಮೂರ್ತಿ ಅಜ್ಞಾನಧ್ವಂತ ದೀಪಿಕಾ ಆಬಾಲ ಗೋಪ ವಿದಿತ ಸರ್ವಾನುಲ್ಲಂಘ್ಯ ಶಾಸನ ಶ್ರೀಚಕ್ರ ರಾಜ ನಿಲಯ ಶ್ರೀಮತ್ ತ್ರಿಪುರ ಸುಂದರಿ ಶ್ರೀ ಶಿವ ಶಿವಶಕ್ತೈಕ್ಯ ರೂಪಿಣಿ.